ಈಗ ಉಂಕುಡು ಲಿಂಗ ಇಮ್ರಿಬುವೆ ಹೆರೋ ದುರೆಂಗ್ ಅರಾಯಮುನಿ ಸಿಂಗ್ ಕುಂಟಿ ನಾತಕಿಂಗೆ ಜುಡಿ ಗೊತ್ತಾಯತೆ ನಾತೆ ಹೆರೋ ಪ್ರೊಪ್ರಿಯ ಮೊಮರಂಗ್ ಚಿನ್ನ ಮೆಂತೆ ಇಲ್ಲದಾರಕಿಂಗೆ ಲಿಂಗ್ ಬಾಗುನ್ ಬೋದ್ರಾ ತೆಕಿಂಗ್ ಜಗರ ಬುಯಿ